0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೆಜಿ ಕನಕಲಕ್ಷ್ಮಿ ಅವರು ಹಾಡಿರುವ ಮಹಿಪತಿದಾಸರ ಒಂದು ರಚನೆ, ಸ್ವಾನಂದನ ಸುಖ ಏನೆಂದು ಹೇಳಲಿ.
2: ಡಿಯರ್ ಲಿಸ್ನರ್ಸ್, ವೆಲ್ಕಮ್ ಟುಡೇಸ್ ಡಿವೋಷನಲ್ ಪ್ರೋಗ್ರಾಂ. ಲೆಟ್ ಅಸ್ ಬಿಗಿನ್ ವಿತ್ ದ ಕಂಪೋಸಿಷನ್ ಆಫ್ ಮಹಿಪತಿದಾಸ ರೆಂಡರ್ಡ್ ಬೈ ಕೆಜಿ ಕನಕಲಕ್ಷ್ಮಿ. ಸ್ವಾನಂದದ ಸುಖ ಏನೆಂದು ಹೇಳಲಿ.

0: ಮಡಕೆಯ ಮಾಡುವಡೆ ಮಣ್ಣೇ ಮೊದಲು. ಬಸವಣ್ಣನವರ ವಚನವಿದು. ಪಿ ರಮಾ ಹಾಡಿದ್ದಾರೆ.
1: ಮಡಕೆಯ ಮಾಡುವಡೆ ಮಣ್ಣೇ ಮೊದಲು, ಅ ಕಾಂಪೋಸಿಷನ್ ಆಫ್ ಬಸವಣ್ಣ, ಪ್ರೆಸೆಂಟೆಡ್ ಬೈ ಪಿ ರಮಾ.

0: ತುಂಬಿದುದು ತುಳುಕದು ನೋಡ. ಅಕ್ಕಮಹಾದೇವಿಯವರ ಮತ್ತೊಂದು ವಚನ ಸಿದ್ದರಾಮ ಜಂಬಲದಿನ್ನಿ ಹಾಡಿದ್ದಾರೆ.
1: ನೌ ಲೆಟ್ ಅಸ್ ಲಿಸನ್ ಟು ಸಿದ್ದರಾಮ ಜಂಬಲದಿನ್ನಿ ಆ ಕಂಪೋಸಿಷನ್ ಆಫ್ ಅಕ್ಕಮಹಾದೇವಿ ತುಂಬಿದುದು ತುಳುಕದು ನೋಡ.

0: ಕಂಗಳು ತುಂಬಿದ ಬಳಿಕ ಬಸವೇಶ್ವರರ ಮತ್ತೊಂದು ವಚನ ಶಿವಮೊಗ್ಗ ವೇಣುಗೋಪಾಲ್ ಹಾಡಿದ್ದಾರೆ.
1: ಕಂಗಳು ತುಂಬಿದ ಬಳಿಕ, ಅ ಕಾಂಪೋಸಿಷನ್ ಆಫ್ ಬಸವೇಶ್ವರ ರೆಂಡರ್ಡ್ ಬೈ ಶಿವಮೊಗ್ಗ ವೇಣುಗೋಪಾಲನ್.

0: ನಮೋ ಪಾರ್ವತಿ ವ್ಯಾಸರಾಯರ ರಚನೆ ಇದು, ವೃಂದಗಾನದಲ್ಲಿದೆ.
1: ನೌ ಅ ಕಾಂಪೋಸಿಷನ್ ಆಫ್ ವ್ಯಾಸರಾಯ ಸಂಗೀನ್ ಕೋರಸ್ ನಮೋ ಪಾರ್ವತಿ.

0: ಕಂಡು ಕಂಡು ನೀಯನ್ನ. ಪುರಂದರದಾಸರ ಮತ್ತೊಂದು ರಚನೆ ಎಂಎಸ್ ಶೀಲಾ ಹಾಡಿದ್ದಾರೆ.
1: ಎಂಎಸ್ ಶೀಲಾ ಪ್ರೆಸೆಂಟಿಂಗ್ ಕಂಡು ಕಂಡು ನೀಯನ್ನ, ರಿಟನ್ ಬೈ ಪುರಂದರದಾಸ.

0: ತನು ಮನ ಧನವೆಂಬುದು ಬಸವೇಶ್ವರರ ವಚನ. ಡಿ ಕುಮಾರದಾಸ್ ಅವರ ದನಿಯಲ್ಲಿ.
1: ಡಿ ಕುಮಾರದಾಸ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಬಸವೇಶ್ವರ, ತನು ಮನ ಧನವೆಂಬುದು.

0: ಬೆಳಗು ಜಾವದಿ ಬಾರು ಹರಿಯೇ. ವಿಜಯದಾಸರ ರಚನೆ, ಪಿ ರಮಾ ಹಾಗೂ ಆರ್ ಚಂದ್ರಿಕಾ ಹಾಡಿದ್ದಾರೆ.
1: ನೌ ಲೆಟ್ ಅಸ್ ಲಿಸನ್ ಟು ಪಿ ರಮಾ ಅಂಡ್ ಆರ್ ಚಂದ್ರಿಕಾ, ಬೆಳಗು ಜಾವದಿ ಬಾರೋ ಹರಿಯೇ, ರಿಟನ್ ಬೈ ವಿಜಯದಾಸ್.

0: ಭಕ್ತಿ ಕುಸುಮಾಂಜಲಿ. ಭಕ್ತಿ ಗೀತೆಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಈ ಭಕ್ತಿ ಸಂಗೀತದ ಕಾರ್ಯಕ್ರಮ 24/7 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಡಿಯರ್ ಲಿಸ್ನರ್ಸ್, ದಿಸ್ ಇಸ್ ಟುಡೇಸ್ ಡಿವೋಷನಲ್ ಮ್ಯೂಸಿಕ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಬೆಂಗಳೂರು, ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ನಾಗಮಣಿ ಶ್ರೀನಾಥ್ ಜಿಎನ್. ಭಾಗವಹಿಸುವ ವಿದ್ಯಾರ್ಥಿನಿ ಉಮಾ ಕುಮಾರ್. ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ.
1: ನಮಸ್ಕಾರ ಗುರುಗಳೇ.
2: ನಮಸ್ಕಾರ. ದೇವಮನೋಹರಿ ರಾಗದ ಸದಾನಿ ಪಾದಮೆ ಕೃತಿಯ ಪಲ್ಲವಿಯನ್ನ ಹಾಗೆ ಅನ್ನ ಪಲ್ಲವಿಯನ್ನ ನಿನಗೆ ಹೋದ ತರಗತಿಗಳಲ್ಲಿ ಕಳೆದ ತರಗತಿಗಳಲ್ಲಿ

0: ಅಲ್ಲಿ ಚಿಟ್ಟೆ ಸ್ವರ ಇದೆ ಅಂತ ಹೇಳಿದ್ದೆ. ಆಯ್ತಾ, ನನ್ನ ಪಲ್ವಿ ಆದ ತಕ್ಷಣ ಈ ಚಿಟ್ಟೆ ಸ್ವರನ್ ಬರ್ಕೋ.
1: ಸರಿ ಮರಿ ಸ ನಿಧ ನಿಪ ಬರಿ ಸರಿ ಸಾ ಮೂರು ರೀ ಒಂದು ಮಾ ಒಂದು ರೀ ಸ ನಿ ದ ನಿ ಪ ಮ ರೀ ಸ ಅಷ್ಟು ಒಂದೊಂದು ರೀ ಎರಡು
2: ಎರಡು
1: ಟೋಟಲ್ ಎಷ್ಟಾಗ್ಬೇಕು? 16 ಆಗ್ಬೇಕು. ಅಲ್ಲಿಗೆ ಲಘು ಮುಗಿಯುತ್ತೆ, ಅಂಡರ್ಲೈನ್ ಮಾಡು.
0: ಸರಿ ಮರಿ ಸ ನಿಧ ನಿಪ ಬರಿ ಸರಿ ಆಯ್ತಾ. ಸಾ ರಿ ಸ ರಿ ಸ ರಿ ಸ ರಿ ಸ ರಿ ಸ ರಿ ಧೃತದಲ್ಲಿ ಸಮಕ್ಕೆ ಸಾ ಮೂರು ರಿ ಒಂದು ಸಾ ಒಂದು ರಿ ಒಂದು ಸಾ ಎರಡು ನಂತರ ರಿ ಸ ರಿ ಸ ಇರೋದಲ್ಲಿ ರಿ ಒಂದು ಸಾ ಒಂದು ರಿ ಒಂದು ಸಾ ಎರಡು ರಿ ಸ ರಿ ತಾರಸ್ತಾ ಇಲ್ಲಿ ಅದಕ್ಕೆ ಚಿಕ್ಕೆ ಹಾಡು.
1: ಸಾ ರಿ ಮರಿ ಸ ನಿ ದ ನಿ ಪ ಮ ರಿ ಸ ರಿ ಸ ರಿ ಸ ರಿ ಸ ರಿ ಸ ರಿ ಸ ರಿ ಸ ರಿ ಸ
0: ಇನ್ನೊಮ್ಮೆ
1: ರಿ ಮರಿ ಸ ನಿ ದ ನಿ ಪ ಮ ರಿ ಸ ರಿ ಸ ರಿ ಸ ರಿ ಸ ರಿ ಸ ರಿ ಸ ರಿ ಸ ರಿ
0: ಆಯ್ತಾ. ಇದೇ ಆವರ್ತದ ಚಿಟ್ಟೆ ಸ್ವರದ ಉತ್ತರಾಂಗ ಸ್ವಲ್ಪ ಬದಲಾವಣೆ ಆಗುತ್ತೆ.
2: ಇದು ಮುಂದಿನ ಸಾಲಿಂದು
0: ಮುಂದಿನ ಸಾಲಿನಲ್ಲಿ
1: ಸ ರಿ ಮರಿ ಸ ನಿ ದ ನಿ ಪ ಬರಿ ಸರಿ
0: ಅಲ್ಲಿವರೆಗೆ ಅದೇ ಇರುತ್ತದೆ. ಸ ರಿ ಸ ರಿ ಸ ದಪ ದಪ ದಪ ದಪ
1: ದಪ
0: ಆಯ್ತಾ. ಸ ರಿ ಸ ರಿ ಸ ದಪ ದಪ ರಿ ಸ ರಿ
1: ಸ ರಿ ಸ ರಿ ಸ ದಪ ದಪ ರಿ ಸ ರಿ
0: ಅಲ್ಲಿಗೆ ದಪ ದಪ ಅದು ಮಾತ್ರ ಬದಲಾಗಿದೆ. ಆಯ್ತಾ ಹಾಡು.

0: ತಪ ರೇಸರಿ
1: ಆಯ್ತಾ. ಮೂರನೆಯ ವಿಧಾನ ಲಘುವರೆಗೆ ಹಾಗೆ
0: ಹಾಗೆ ಇರುತ್ತೆ.
1: ಸ ರಿ ಮ ಪದ ಮ ಪದ ನಿ ಪದ ನಿ
0: ಸ ರಿ ಮ ಪದ ಮ ಪದ ನಿ ಪದ ನಿ
1: ಸ ಮೂರು ರಿ ಮ ಪ ಒಂದೊಂದು ದ ಎರಡು ಮ ಪ ದ ಒಂದೊಂದು ನಿ ಎರಡು ಪ ದ ನಿ ಒಂದು ಹಾಡು.
0: ಸ ರಿ ಮ ರಿ ಸ ನಿ ದ ನಿ ಪ ಮ ರಿ ಸ ನಿ ಸ ರಿ ಮ ಪ ದ ಮ ಪ ದ ನಿ ಪ ದ ನಿ ಸ ರಿ ಮ ರಿ ಸ ನಿ ದ ನಿ ಪ ಮ ರಿ ಸ ನಿ ಸ ರಿ ಮ ಪ ದ ಮ ಪ ದ ನಿ ಪ ದ ನಿ
1: ಗೊತ್ತಾಯ್ತಾ. ಮುಂದಕ್ಕೆ

0: ಇದ್ದಾನೆ.
1: ಮೂರ್ದ ಅಲ್ವಾ?
0: ಮೂರ್ದ
1: ಮೂರ್ದ, ಒಂದು ಮ ಒಂದು ರಿ ಒಂದು ಸ ಒಂದು ದ ಒಂದು ನಿ. ಸದ್ದ
0: ಸದ್ದ
1: ಅದು ಎರಡು ಸ, ದ ಮೂರು, ಮತ್ತೆ
0: ಮರಿಸ
1: ಮರಿಸ ಮರಿಸ ಮೇಲೆ ಚಿಕ್ಕೆ.
0: ಹಾ

0: ಮರಿಸದ ಮರಿಸದ ನಿಸದ್ದ ಮರಿಸ.
1: ಆಯ್ತಾ, ಮುಂದಕ್ಕೆ.
0: ದನಿರಿಸದ ನಿಪ ದನಿರಿಸದ ನಿಪ
1: ಒಂದೊಂದೇ ಎಲ್ಲ, ದ ಒಂದು, ನೀ ಒಂದು, ರೀ ಒಂದು, ಸ ಒಂದು, ದ ನೀ ಪ ಎಲ್ಲ ಒಂದೊಂದೇ.
0: ಸದ್ದ ನಿಪ್ಪ ಸ ಎರಡು, ದ ಮೂರು, ನೀ ಎರಡು, ಪ ಮೂರು.
1: ಆಯ್ತಾ,
0: ಮರಿಸದ ನೀ ಮರಿಸದ ನೀ
1: ಒಂದೊಂದು ಎಲ್ಲ.
0: ರೀಸದ ನಿಪ್ಪ ರೀಸದ ನಿಪ
1: ಒಂದೊಂದೇ ಎಲ್ಲ.
0: ರೇಮ ಪದ ನೀ ರೇಮ ಪದ ನೀ
1: ಅದು ಅಷ್ಟೇ, ಸಿಂಗಲ್. ಈಗ
0: ದನಿ ರೀಸ ದನಿ ಪ ಸದ್ದ ನಿಪ್ಪ ಮರಿಸ ದನಿ ರೀಸ ದನಿ ಪ ರೀಮ ಪದ ನೀ ದನಿ ರೀಸ ದನಿ ಪ ಸದ್ದ ನಿಪ್ಪ ಮರಿಸ ದನಿ ರೀಸ ದನಿ ಪ ರೀಮ ಪದ ನೀ.
1: ಬರ್ಕೊಂಡ್ಯಮ್ಮ?
0: ಸರಿ,
1: ಒಂದ್ಸರಿ ಹೇಳ್ಕೊಡ್ತೀನಿ ನೋಡು. ಒನ್ ಟೂ ತ್ರೀ ಫೋರ್.
0: ಸ ರೀ ಮರಿಸ ನಿಧ ನಿ ಪ ಬರಿ ಸರಿ, ಸ ರೀ ಮರಿಸ ನಿಧ ನಿ ಪ ಬರಿ ಸರಿ,
1: ಸ ರೀ ಸರಿ ಸ

0: ಸದನಿ ಪರಿಮ ಪದನಿ
1: ದನಿ ರಿ ಸದನಿ ಪ ಸದ ನಿ ಪ ಮರಿ ಸದನಿ ರಿ ಸದನಿ ಪರಿಮ ಪದನಿ ದನಿ ರಿ ಸದನಿ ಪ ಸದ ನಿ ಪ ಮರಿ ಸದನಿ ರಿ ಸದನಿ ಪರಿಮ ಪದನಿ
0: ಈಗ ಒಂದ್ಸರಿ ಪೂರ್ತಿ ಹಾಡು
1: ಸ ನಿ ಮರಿ ಸ ನಿ ದನಿ ಪ ಮರಿ ಸ ನಿ ಸ ರಿ ಸ ರಿ ಸ ರಿ ಸ ರಿ ಸ ರಿ ಸ ರಿ ಸ
2: ಒಳ್ಳೆ ಕಾಂಬಿನೇಷನ್.
0: ಅಯ್ಯೋ, ಅದಕ್ಕೆ ಇವರನ್ನೆಲ್ಲ ಮಹಾನ್ ವಾಗ್ಗೇಯಕಾರರು ಅಂತ ಹೇಳೋದು. ಒಂದು ಚಿಟ್ಟೆ ಸ್ವರವೇ ನಿದರ್ಶನ, ವೀಣಾ ಕುಪ್ಪಯ್ಯರು ಎಂತಹ ಅಮೋಘವಾದಂತಹ ಮಹಾನ್ ವಾಗ್ಗೇಯಕಾರ ಅನ್ನೋದಕ್ಕೆ ನಿರೂಪಿಸೋದಕ್ಕೆ.
2: ಹೌದು,
0: ಗೊತ್ತಾಯ್ತಲ್ವಾ ಚಿಟ್ಟೆ ಸ್ವರ?
2: ಗೊತ್ತಾಯ್ತು ಗುರುಗಳೇ.
0: ಈಗ ಶರಣದ ನೊಟೇಶನ್ ತಗೊಳ್ತೀಯ? ಇಲ್ಲಿ ಮೂರು ಅಕ್ಷರ ಬಿಡುತ್ತೆ ನೋಡು, ಮೇಲ್ಕಾಲದಲ್ಲಿ ತಕ್ಕಿಟ್ಟ ಪಾಪ ಮರಿ ಮರೀ ಸಾ,
2: ಪಾಪ ಮರಿ ಮರೀ ಸಾ
0: ಪಾ ಎರಡು, ಮತ್ತೆ

0: ಮುಂದಿನ ಪ ಒಂದು ಮಾ ಎರಡು ಇನ್ನೊಮ್ಮೆ ಹಾಡು ಅದನ್ನ ತಕ್ಕಿಟ್ಟ ಪಾಪ ಮರಿ ಮರೀಸ
1: ಪಾಪ ಮರಿ ಮರೀಸ
0: ಆಯ್ತಾ ಧೃತದಲ್ಲುವೆ ಮೂರಕ್ಷರ ಬಿಡು
1: ಹಾ

0: ಮುಂದಿನ ಸಾಲು ಒಂದಕ್ಷರ ಬಿಟ್ಟು ರೀಮ ಪದ ನೀ ಪದ ನೀ
1: ರೀಮ ಪದ ನೀ ಪದ ನೀ
0: ಒಂದಕ್ಷರ ಬಿಟ್ಟು ರೀ ಒಂದು ಮಾ ಎರಡು ಪ ಒಂದು ದ ಎರಡು ನೀ ನಾಲ್ಕು ಪ ಒಂದು ದ ಒಂದು ನೀ ಎರಡು ಅಲ್ಲಿಗೆ ಲಘು ಆಯ್ತು ಟೋಟಲ್ 16 ಆಯ್ತು ಎಲ್ಲದಕ್ಕೂ ಅಂಡರ್ಲೈನ್ ಮಾಡು ಆಯ್ತಾ ಮುಂದಕ್ಕೆ ಟಕ್ಕಿಟ್ಟ
1: ದಾನಿ ರೀ ಸನಿ ದ ನೀ ಪ ದಾನಿ ರೀ ಸನಿ ದ ನೀ ಪ
0: ಅದಷ್ಟೇ ಮೂರಕ್ಷರ ಬಿಟ್ಟು ಧೃತದಲ್ಲಿ ದ ಎರಡು ನೀ ಒಂದು ರೀ ಎರಡು ಸಾ ಒಂದು ನೀ ಒಂದು ದ ಎರಡು ನೀ ಎರಡು ಪ ಟಕ್ಕಿ

0: ಅಷ್ಟನ್ನು ಬರ್ಕೊಂಡಿದ್ಯಾ ಅಲ್ವಾ? ಮುಂದಿನ ತರಗತಿಯಲ್ಲಿ ಚರಣದ ಉತ್ತರ ಭಾಗವನ್ನ ಬಾರಿಸಿ ಹಾಗೂ ಹೇಳ್ಕೊಡ್ತೀನಿ. ಇದುವರೆಗೂ ಚೆನ್ನಾಗಿ ಅಭ್ಯಾಸ ಮಾಡು.
1: ನಮಸ್ಕಾರ ಗುರುಗಳ.
0: ನಮಸ್ಕಾರ. ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನಾಗಮಣಿ ಶ್ರೀನಾಥ್ ಜಿಎನ್, ಭಾಗವಹಿಸಿದ ವಿದ್ಯಾರ್ಥಿನಿ ಉಮಾ ಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಕೇಳುವಿರಿ. ರಾಗ್ ಸುಖಿಯಾ ಬಿಲಾವಲ್, ಖಯಾಲ್ ವಿಲಂಬಿತ್ ಜಪ್ತಾಲ್, ದೇವಿ ದುರ್ಗೆ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್. ರಾಗ್ ಸುಖಿಯಾ ಬಿಲಾವಲ್, ಝಪ್ತಾಳ್ ದೇವಿ ದುರ್ಗೆ.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲ,

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲಾ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಸಾರಂಗಿ ಉಸ್ತಾದ್ ಅಬ್ದುಲ್ ಲತೀಫ್ ಖಾನ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾ ಮಲ್ಲಿಕಾರ್ಜುನ್ ಮನ್ಸೂರ್. ಹಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್ and Sarangi by Ustad Abdul Latif Khan.
2: This program is the contribution of Akashwani Dharwad, Anytime Indian Music.

ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೆ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಸಿ ಕೃಷ್ಣಮೂರ್ತಿ ಅವರಿಂದ ವೀಣಾ ವಾದನ, ಮೃದಂಗ ಸಹಕಾರದಲ್ಲಿ ಬೆಲ್ಲೂರು ರಾಮಭದ್ರನ್. ಮೊದಲಿಗೆ ವನಜಾಕ್ಷಿ ಗಂಭೀರ ನಾಟರಾಗ ಆದಿತಾಳದಲ್ಲಿದೆ, ವೀಣಾ ವೆಂಕಟಗಿರಿಯಪ್ಪನವರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in today's program we bring you Veena recital by C. Krishnamurthy. He is accompanied on the mridangam by Velluru Ramabhadran. To begin with, Vanajakshi, written by Veena Venkatagiriyappa, set to Gambhira Nataraga Adithala.

ಈಗ ಮೈಸೂರು ವಾಸುದೇವಾಚಾರ್ ವಿರಚಿತ ಬ್ರೋಚೇವರೆವರುರ ಖಮಾಚರಾಗ ಆದಿತಾಳ. ನೌ ಅ ಕಾಂಪೋಸಿಷನ್ ಆಫ್ ಮೈಸೂರು ವಾಸುದೇವಾಚಾರ್ ಸೆಟ್ ಟು ಖಮಾಚರಾಗ ಆದಿತಾಳ ಬ್ರೋಚೇವರೆವರುರ.

ವಾರಾಣಿ ರಾಗ ಖಂಡ ಚಾಪುತಾಳದಲ್ಲಿ ನಿಬದ್ಧವಾಗಿರುವ ತ್ಯಾಗರಾಜರ ರಚನೆ ಏಟಿ ಜನ್ಮಮಿದಿ ಹಾ ಏಟಿ ಜನ್ಮಮಿದಿ ಹಾ ಸೆಟ್ಟು ವರಾಳಿರಾಗ ಖಂಡ ಚಾಪುತಾಳ ರಿಟರ್ನ್ ಬೈ ತ್ಯಾಗರಾಜ.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಸಿ ಕೃಷ್ಣಮೂರ್ತಿ ಅವರಿಂದ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರ ವೆಲ್ಲೂರು ರಾಮಭದ್ರನ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ತ್ಯಾಗರಾಜರ ಕೃತಿ ಹಿಂದೂಸ್ತಾನಿ ಕಾಪಿರಾಗ ಆದಿತಾಳದಲ್ಲಿದೆ, ಎಂಥ ಸೌಖ್ಯಮ ನಿನ್ನೆ. ಡಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೀಣಾ ರಿಸೈಟಲ್ ಬೈ ಸಿ ಕೃಷ್ಣಮೂರ್ತಿ ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ವೆಲ್ಲೂರು ರಾಮಭದ್ರನ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಅ ಕಾಂಪೊಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಹಿಂದೂಸ್ತಾನಿ ಕಾಪಿರಾಗ ಆದಿತಾಳ, ಎಂಥ ಸೌಖ್ಯಮ ನಿನ್ನೆ.

ಸಂಗೀತ ಪ್ರಿಯರೇ, ಇದುವರೆಗೂ ಸಿ ಕೃಷ್ಣಮೂರ್ತಿ ಅವರಿಂದ ವೀಣಾವಾದನ ಆಲಿಸಿದಿರಿ. ಮೃದಂಗ ಸಹಕಾರ ನೀಡಿದವರು ವೆಲ್ಲೂರು ರಾಮಭದ್ರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೀಣಾ ರಿಸೈಟಲ್ ಬೈ ಸಿ ಕೃಷ್ಣಮೂರ್ತಿ. ಹಿ ವಾಸ್ ಅಕಂಪನಿಡ್ ಆನ್ ದ ಮೃದಂಗಂ ಬೈ ವೆಲ್ಲೂರು ರಾಮಭದ್ರನ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಶ್ರೀ ಅರವಿಂದ್ ಧಿಗೆ ಅವರಿಂದ ಸಿತಾರ್ವಾದನ ಕೇಳಿ ರಾಗ್ ನಟ ಭೈರವ್.
1: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಶ್ರೀ ಅರವಿಂದ್ ಧಿಗೆ, ರಾಗ್ ನಟ ಭೈರವ್.

0: ಇದುವರೆಗೂ ಶ್ರೀ ಅರವಿಂದ್ ಧಿಗೆ ಅವರಿಂದ ಸಿತಾರ್ ವಾದನದಲ್ಲಿ ರಾಗ್ ನಟ ಭೈರವ್ ಆಲಿಸಿದಿರಿ. ತಬಲಾ ಸಾತ್ ಶ್ರೀ ಸೂರಜ್ ಪುರಂಧರೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಮುಂದೆ ಕೇಳಿ ರಾಗ್ ಬೃಂದಾವನಿ ಸಾರಂಗ್.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಅರವಿಂದ ಧಿಗೆ. ಹಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂಧರೆ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಬೃಂದಾವನಿ ಸಾರಂಗ್.

0: ಇದುವರೆಗೂ ಶ್ರೀ ಅರವಿಂದ್ ಧಿಗೆ ಅವರಿಂದ ಸಿತಾರ್ ವಾದನದಲ್ಲಿ ರಾಗ್ ಬೃಂದಾವನಿ ಸಾರಂಗ್ ಆಲಿಸಿದಿರಿ. ತಬಲಾ ಸಾಥ್ ನೀಡಿದವರು ಶ್ರೀ ಸೂರಜ್ ಪುರಂಧರೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಅರವಿಂದ ಧಿಗೆ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂಧರೆ. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಬಿಎಸ್ ವಿಜಯರಾಘವನ್ ಅವರ ಹಾಡುಗಾರಿಕೆ, ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ಎಚ್ಕೆ ನರಸಿಂಹಮೂರ್ತಿ, ಮೃದಂಗ ತುಮಕೂರು ಬಿ ರವಿಶಂಕರ್. ಬಿಎಸ್ ವಿಜಯರಾಘವನ್ ಅವರ ಹಾಡುಗಾರಿಕೆಯಲ್ಲಿ ಕೇಳೋಣ ಜಯಚಾಮರಾಜೇಂದ್ರ ಒಡೆಯರ್ ಅವರ ಕೃತಿಗಳನ್ನು. ಮೊದಲಿಗೆ ಗಮ್ ಗಣಪತಿ ನಮಸ್ತೆ, ದೂರ್ವಾಂಕಿರಾಗ ತೃಷ್ಣ ಜಾತಿ ತ್ರಿಪುಟ ತಾಳ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಬಿಎಸ್ ವಿಜಯರಾಘವನ್. ಹಿ ಈಸ್ ಪ್ರೆಸೆಂಟಿಂಗ್ ಕಾಂಪೋಸಿಷನ್ಸ್ ಆಫ್ ಜಯಚಾಮರಾಜೇಂದ್ರ ಒಡೆಯರ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಹೆಚ್ ಕೆ ನರಸಿಂಹಮೂರ್ತಿ, ಆನ್ ದ ಮೃದಂಗಂ ತುಮಕೂರು ಬಿ ರವಿಶಂಕರ್. ಟು ಬಿಗಿನ್ ವಿತ್ ಗಮ್ ಗಣಪತಿ ನಮಸ್ತೆ, ಸೆಟ್ ಟು ದೂರ್ವಾಂಕಿರಾಗ ತೃಷ್ಣ ಜಾತಿ ತ್ರಿಪುಟ ತಾಳ.

ಸರಸ್ವತೀಂ ಭಗವತೀಂ ಹಂಸ ವಿನೋದಿನಿರಾಗ ಮಿಶ್ರಜಾತಿ ಝಂಪಿತಾಳ. ನೌ ಸರಸ್ವತೀಂ ಭಗವತೀಂ ಸೆಟ್ ಟು ಹಂಸ ವಿನೋದಿನಿರಾಗ ಮಿಶ್ರಜಾತಿ ಝಂಪಿತಾಳ.

ಈಗ ನೀಲವೇಣಿ ರಾಗ ಆದಿತಾಳದಲ್ಲಿರುವ ಬಾಲಕೃಷ್ಣಂ ಭವಾಯೇಹಂ. ನೌ ಲೆಟ್ ಇಸ್ ಲಿಸನ್ ಟು ರಾಗ್ ನೀಲವೇಣಿ ಸೆಟ್ ಟು ಆದಿತಾಳ ಬಾಲಕೃಷ್ಣಂ ಭವಾಹೇಹಂ.

ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಎಸ್ ವಿಜಯರಾಘವನ್ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರ ಎಚ್ಕೆ ನರಸಿಂಹಮೂರ್ತಿ, ಮೃದಂಗ ತುಮಕೂರು ಬಿ ರವಿಶಂಕರ್. ಈಗ ಕನ್ನಡ ರಾಗ ಆದಿತಾಳದಲ್ಲಿರುವ ಶ್ರೀ ಚಾಮುಂಡೇಶ್ವರಿ. Dear listeners, you are listening to Vocal Rendition by B.S. Vijayaraghavan, is presenting compositions of Jay Chamarajendra Vadiyar. Accompanies Saul on the violin, H.K. Narasimhamurthy, on the mridangam, Tumkuru B. Ravishankar. Now, continuing the program, let us listen to Shri Chamundeshwari, set to Kannada Raga Adithala.

ಬಿಎಸ್ ವಿಜಯರಾಘವನ್ ತಮ್ಮ ಹಾಡುಗಾರಿಕೆಯನ್ನು ಸಿಂಹೇಂದ್ರ ಮಧ್ಯಮ ರಾಗದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಬಾಲೆ ಬೃಹತ್ ಸೃಷ್ಟಿಮೂಲೆ ಆದಿತಾಳದಲ್ಲಿದೆ. ಬಿಎಸ್ ವಿಜಯರಾಘವನ್ ಕನ್ಕ್ಲೂಡ್ಸ್ ಇಸ್ ಓಕಲ್ ರೆಂಡಿಷನ್ ವಿತ್ ಅ ರಾಗ್ ಸಿಂಹೇಂದ್ರ ಮಧ್ಯಮ ಸೆಟ್ಟು ಆದಿತಾಳ ಬಾಲೆ ಬೃಹತ್ ಸೃಷ್ಟಿಮೂಲೆ.

ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಬಿಎಸ್ ವಿಜಯರಾಘವನ್ ಅವರ ಹಾಡುಗಾರಿಕೆಯಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ವಿರಚಿತ ಕೃತಿಗಳನ್ನು ಆಲಿಸಿದರೆ ಪಕ್ಕವಾದ್ಯದಲ್ಲಿ ವೈಲಿನ್ ನುಡಿಸಿದವರು ಎಚ್ಕೆ ನರಸಿಂಹಮೂರ್ತಿ, ಮೃದಂಗ ಸಹಕಾರ ತುಮಕೂರು ಬಿ ರವಿಶಂಕರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಬಿಎಸ್ ವಿಜಯರಾಘವನ್. ಹಿ ಪ್ರೆಸೆಂಟೆಡ್ ಕಾಂಪೋಸಿಷನ್ಸ್ ಆಫ್ ಜಯಚಾಮರಾಜೇಂದ್ರ ಒಡೆಯರ್. ಅಕಂಪನಿಸ್ ವ ಆನ್ ದ ವಯಲಿನ್ ಎಚ್ ಕೆ ನರಸಿಂಹಮೂರ್ತಿ, ಆನ್ ದ ಮೃದಂಗಂ ತುಮಕೂರು ಬಿ ರವಿಶಂಕರ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.